ಕಂದನ್ ಕಟುಕಟ ತೊಂದಟ ಮಡಲೆಟ ಗಂಡನ್ ಕರಡಿಗ ತಡಿಯಟು ಬಟಿಯಟ ಮಂಡನ್ ಕಟುಕಟ ತೊಂದಟ ಮಡಲೆಟ ಗಂಡನ್ ಕರಡಿಗ ತಡಿಯಟು ಬಟಿಯಟ ಸಿಂಹ ಸರಿಗೆ ಸಿಂಹ.